ಸಿಕ್ಕಿಸಿದ ಸರಬ್ಯಾಲೆ ಕಿ ಗರ್ಮ ಗರ್ಮಚೆ ಪ್ರಸೈಕನ ಅವ್ಯಾಜ ಕಮ್ದೇನು ಯೌದಾ ಸಿದಾ ಜುಖ್ ವಗಲ್ಲಗ ಶಾಂತಿ ತೀಜ ಅಸ್ಕ ಮಕನ ಚಿತಾವ್ ಸ್ಟಪ್ಪತವಿ ಕನಕ ಬ್ಯಾಚರ್ತ ಮಿಲ್ಮರ ಮಿಲ್ಮ ಶಮಕನ ذخ وقدا سي معمولي ون تيز اس كما يا خدا سي وي كنا مكمل شربت جوړ شي هغه نه ګوره کین چې مکمل شربت جوړ کې هغه درته نه یادو ما اس معمولي ون دي خوګه تيز اس كما ها ځکه خو خلک وای کنا او یواز جو خوګ دی او خنداري خوګه ده او دا خوګي نه ځکه خوګه ډیر اس كما ಗೋಪಿ ಶಿ ಬಲಗೌಜಿ ಸ್ಟಾಸು ಲೈಫ್ ಕಾಲ್ಸ್ ವರ್ಸರ ವರ್ಸರ ಸ್ಟಾಸು ಮಾಸೇಜಸ್ ಆಗಬ ಹಮ್ದ ಪ್ರೋಗ್ರಾಮ್ ಹಿಸ ವರ್ಸರ ವರ್ಸರ ಜುಡಿಗಿ ವರ್ಸರ ವರ್ಸರ ಬಸ ಬಲಾಡಿರಿ ಜ್ಯೋತಿ ಖಾಬೋರಿ ಅತಾರಿ ಕೌ ಓಕೆ ಜನಾಬ್ ಮಾತು ಸಬಲಾಡಿ ರಿಜಾ ತೋ ಹಲ್ಕು ಮಾಸು ಜುನರ್ ಅಲಿ ಗುರು ಡಿಚಿ ಅಕಿಬ್ ಬಾಯು ಆವಾಜ್ ಡಿ ಓಕೆ ದೇ ಡೇರಾ ಡೇರಾ ಮೋನಾನಾ.

ನು ಶಹಾದತು ಬೈನಿಕುಂ ಇದಾ ಹದರ ಅಹದಕುಮುಲ್ ಮೌತು ಇನ್ ತರಕ يا ايها من شهاده